0: ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅಣಿ ವಾಂಗ್ ತ ಮಿನಿಟ್ ಫೋ ಪೆನ್ ಮಿನಿಟ್ ಗ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆ ಮೇರಾ ಪುಥೋತ್ ಪಾಂಗ್ಸಾಮ್ ಥುವಾನ್ ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತೆ ಅಫುಲೆ ಅಲೊಂಗ ಮತ್ಸಿ ಪಾಂಗ್ಸಾಮ್ ನೈಂಜಿ ಕಪ್ರೆಗ ಅಫುಲೆ ಅಲೊಂಗ್ ಜೊಂಗ್ ಸಿ ಲಾಂಗ್ ಪೆ ಜೊಯ್ ಥು ಪುಲೊ ತಂಗ್ತೆ ಲಬಂಗ್ ಸುವಾ ಲಾಂಗ್ ಚೆ ಹೋ ಥು ದೆತ್ ತಹಾಯ್ ದೊಂಕೊಲ್ ಪೆನ್ ಲಾಂಗ್ ತು ಅಕುಂ ಅರಾಯಲೊಂಗ್ ಲಾಂಗ್ ಪಚಿ ತಿವೋಕ್ ಲೊಂಗ್ ಲೆ ದೆತ್ ನೈಂಜಿ ಜೊಂಗ್ ಸಿ ಲಾಂಗ್ ಚಿ ತಿವೋಕ್ ದು ಪುಲೊ ತಂಗ್ತೆ ಲಬಂಗ್ ಸುವಾ ದಿಮ ಲೊಂಗ್ ಬ್ಲೀಚಿಂಗ್ ಪೌಡರ್ ಮತೆ ಅದುಗ್ ರಿಕ್ ಪೆನ್ ತಾಯ್ ನೈಂಜಿ ನಿಂಚಿ ಬಿಗ್ ಥಾ ಕಿಜುನ್ ಅಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಂಜಿ ಲಾಂಗ್ ಕಚು ಎನ ಹುತಾ ಇರಿ ಪೆನ್ ಚಿಫುವಕ್ ನಂಗ್ನೆ ಅಬೆ ಕಿ ದಿಂ ಕೆ ಥೊನ್ ತಾಂಗ್ ಆಹಾರ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಂಜಿ
1: লাকে আকাশবাণী গহরটি মহাবাহু ডনমার্লি আদুন্থু ইনুৎপেনা স্যাংডেং দাম ইকলুনাং পিনি ইনুৎপেনা স্যাংডেং অলং পানসিং ক্রোপেন কিলুন আসন আসন আলুন আরজিক লংপো তাংতে আফ্রাং সিয়ালুন আরজিক থানা আলুন লামথে চুলি চেটং চেং আরজিক সেনাং আলাং লিপেন কিলুন লবাং সলুন